ಪೈ ಜಗದಂಬ ಕದಂಬವನ ಪ್ರಿಯ ವಾಸ ವಿಲಾಸಿ ನಿವಾಸರತೆ ಶಿಖಿರಿ ಶಿರೋಮಣಿ ತುಂಗ ಹಿಮಾಲಯ ಶೃಂಗ ನಿಜಾಲಯ ಮಧ್ಯಗತೆ ಮಧು ಮಧುರೇ ಮಧುಕೇತವ ಭಂಜನಿ ಕೈತವ ಭಂಜನಿ ರಾಸರತೆ ಜಯ ಜಯ ಕೇ ಮಹಿಷಾಸುರ ಮರ್ದಿನಿ ರಮ್ಯಕ ಪರ್ದಿನಿ ಶೈಲಸುತೆ ಝಣ ಝಣ ಝಣ

ಬೆಳಿತಮಿಳಿದ ಮನೋಹರ ಗುಂಪಿತ ರಂಜಿತ ಸೈದನಿ ಪುಂಜಗತೆ ಮೃಗಗಣ ಭೂತ ಮಹಾಶಬರಿ ಗಣ ಶೃಂಗಣ ಸಂಭೃತ ಕೇಳಿ ಭೃತೆ ಜಯ ಜಯತೆ ಮಹಿಷಾಸುರ ಮರ್ದಿನಿ ರಮ್ಯಕ ಪರ್ದಿನಿ ಶೈಲಸುತೆ ರಮ್ಯಕ ಪರ್ದಿನಿ ಶೈಲಸುತೆ ರಮ್ಯಕ ಪರ್ದಿನಿ

ವಿನುತ ಜಯ ದೇವ ಶ್ಲೋಕ ಶೃಂಗಾರ ರಾಗದೀಪ ಭರತ ಶಾಸ್ತ್ರದ ಮಣಿಯನಾದನ ಭಾವ ಭಾವರೂಪ ಸ್ವರ ವಿಲಾಸ ಹಾಸ ಚತುರ್